ಶಾಶ್ವತ ಗುರುಹ ಜನನೀ. ಸಾಧು ಜನ ಚಿತ್ತರಂಜನಿ ಶಾಶ್ವತ ಗುರುಹ ಜನನಿ. ಸಾಧು ಜನ ಚಿತ್ತರಂಜನಿ ಶಾಶ್ವತ ಗುರು ಗಜನಿ. ಬೋಧರೂಪಿಣಿ ನಿರಂಜನಿ ಭುವನೇಶಿ ದುರಿತ ಬಂಜನಿ. ಬೋಧರೂಪಿಣಿ ನಿರಂಜನಿ ಭುವನೇ.